0: ಮನಸ್ಸಾದ್ವಾರ ವೈಬ್ರೇಷನ್ ದ್ವಾರ ವಾಚಾದ್ವಾರ ಜ್ಞಾನ ತಂದು ಕರಮ ದ್ವಾರ ಗುಣಕ ತಂದು ಸಾರಾ ದಿನ ಜೈ ಮನ್ಸಾ ಜೈ ವಾಚಾ ಜೈ ಕರಮ ತೀನು ದ್ವಾರ
1: आप सुन रहे हैं शिवा रेडियो
2: सत्यम शिवम सुंदरम
3: सत्यम शिवम सुंदरम।